ಮರಿ ಬಮರಿ ಗ ಮ ಬ ಮ ಗ ಮರಿ ಸ ರಿ ಗ ಮರಿ ಸ ನಿ ಬ ಮರಿ ಗ ಮರಿ ಸ ರಿ ಗ ಮ ಬ ಮ ದ ಬ ಸ ನಿ ಬ ರಿ ಸ ನಿ ಬ ರಿ ಸ ರಿ ಬ ಮರಿ ಗ ಮ ಬ ದ ಬ ಸ ಸ ರಿ ಗ ಮ ರಿ ಸ ನಿ ಬ ರಿ ಸ ನಿ

ಗಮರಿ ಬಮರಿ ಗ ಮ ಪ ಮ ಗಮರಿ ಸ ರಿ ಗಮರಿ ದ ನಿ ಬಮರಿ ಗಮರಿ ದ ರಿ ಗಮ ಪ ಮ ದ ಬ ಸ ನಿ ಬರಿ ಸ ನಿ ಬರಿ ಸ ರಿ ಬಮರಿ ಗಮ ಪ ದ ಬ ಸ ಸ ರಿ ಗಮರಿ ಸ ನಿ ಬರಿ ಸ ನಿ ಪ ಮ ಗಮರಿ ಸ ರಿ ಗಮ ಪ ದ ಬ ಸ ಸ ನಿ ಬರಿ ಸ ರಿ ಸ ರಿ ಗಮ ಪ ಗಮರಿ ಸ ರಿ ಗಮ ಪ ಗಮರಿ ಸ ರಿ ಗಮ ಪ ದ ಬ ಸ ಸ ನಿ ಬಮರಿ ಗಮರಿ ಸ